0: ಪ್ರೈ ಡಾಕ್ಟರ್ ಕನ್ಸಲ್ ನಂಗೆ ಪೋಲಿಸಿ ಲಸೋ ಬಸ್ತು ಬ್ಯಾಂಕ್ ಟ್ರೀಟ್ ಮೇ ಮತ್ತಿದ್ದಿ ಲಪೆನ್ ಕಿಜಾಯ್ ನನ್ ಸರ್ಕಾರ ಪೆನ್ ರಾಖರ ಆಬ್ದು ಓಪರ್ ಲಹಾಯ್ ಪೆನ್ ಮಾಕ್ಸಿ ತಮ್ಮ ಪಫ್ರಾಬ್ ದೊನ್ಸಿ ಸಿವಿಯರ್ ರೀತಿ ದಮ್ ದೇ ಪ್ರಾಂಕ್ಸ್ ಇದ್ದಿ ತಮ್ಮ ಟ್ರೀಟ್ ದೊನ್ ನಂಗೆ ಪೋ
1: ತಂಗ್ತಿ ಲಸೋ ಕಿ ಸೋ ಮೀಡಿಯಟ್ ಉನ್ ಮಾ ಲಪೆನ್ ಕೊಸೊನ್ ಸಿಗ ಚೆ ಲಾಂಗ್ ಪೊನ್ ಪೊನ್ ಅಂಗ್ಲಿ ಥಾನ್ ಪಜರ್ ಮಿ ಪೊನ್ ಇಚಿ ಮಾ
0: ಓ ಅಹೋಕ್ ಲಸೋ ಕಿ ಸೋ ಮೇ ಉನ್ ಅಹೋಕ್ ವೆಕ್ ಸೋ ಕಿ ಸೋ ಫನ್ ಗೆಲಿ ತಮ್ಮ ಮೆಡಿಕೇಶನ್ ಗೆ ಚೂಪೆನ್ ಅಲಾ ಬವೆ ಲಗೆ ಮೆಡಿಕೇಶನ್ ಗೆ ಜಸ್ಟ್ ಇಲ್ಲಿ ತಮ್ಮ ಸಿವಿಯರಿಟಿ ಫನ್ ಪ್ರೋಗ್ರೆಸಿವ್ನೆಸ್ ಫನ್ ಪದಾಮ್ ದೇ ಫನ್ ಇಲ್ಲಿ ತಮ್ಮ ಸಿವಿಯರಿಟಿ ಪದಾಮ್ ದೇ ಫನ್ ಅಲಾಮ್ ಸೋ ಕೆ ಖ್ಯಾಂಗ್ ಅಂಚಲ್ ಎಕ್ಸಾಂಪಲ್ ಇತಮ್ ಚಸ್ಮಾ ಹಾ ಯೂಸ್ ಮೇಲೆ ಮಲಮ್ ಸೋ ಫನ್ ಇದೆ ಸನ್ ಪ್ರೊಟೆಕ್ಷನ್ ಫನ್ ಬಲೆ ದೆ ಕಪ್ರೆ ಕಪ್ರೆ ಐ ಡ್ರಾಪ್ಸ್ ಮುಖ ಯೂಸ್ ಮೇ ಮಲಮ್ ಸೋ ಫನ್ ಸಿತಾ ಮೇದ್ಯಾತ್ ಪುಗೆ ಕಲಿ ಲೋ ಲಬಂಕೆ ಲಸಿ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಆಫ್ ಕೆದರೆಕ್ ಲಗೆ ಸರ್ಜರಿ ಹೆನ್ಲು ಸರ್ಜರಿ ಕುರಿ ನಂಗ್ ಪೋ ಲಾ ಕಿಲಕ್ ಹುಮ ಲೆನ್ಸ್ ಪೊತೆ ದಿ ಲಸ್ ಲೆನ್ಸ್ ಬಂಗ್ ಇಲ್ಲಿ ತುಮ್ ಹೇಗ್ ನಂಗ್ ಪೋ ಕಪ್ರೆ ಕಲಿಯನ್ಸಿ ಇತುಮ್ ಲೋಗಾಯ್ ಥುನಂಗ್ ಪೋ ಸರ್ಜರಿ ಇಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಕೆದರೆಕ್
1: ಲಸೋ ಕಿಸೋ ಚಿಲಾಂಗ್ ದುನೆ ತೆಪೆನ್ ಕೊ ಆನ ಕಫಿರಿ ಮಿಮಿ ದೋಲೋ ನಂಗ್ಲಿ ಥಾನ್ ಪೊಂಚಿಮಾ
0: ಲಸೋ ಕಿಸೋ ಜೊಂಗ್ ಸೆಲಿ ತಮ್ ಪಂಕ್ರೆ ವಿ ಪುಲಾಂಗ್ ಡಿಂಗ್ ಬೋಲತೆ ಎಮೆಕ್ ಚೆಸಾರ್ ಸಿ ಚೊತ್ತ ಗಲಿ ಕಪ್ರೆ ಕಕೆ ಸೋ ಫೋಮ್ ಲಾಂಗ್ ಲದಾಕ್ ಲೆನ್ಸ್ ಫನ್ಸಿ ಅಲ ಮೊಪೆನ್ ನೆಲಿ ಪುಲೆ ಥೊರ್ ಲೋ ಐರಿಸ್ ಪು ಲಿತು ಮಾ ಮೇಕ್ ಲಾಂಗ್ ಲಾ ಲೆನ್ಸ್ ಫನ್ ಕೆ ಕ್ಯಾಚ್ ಆ ಮಸಲ್ ಲೋ ಐರಿಸ್ ತಮ್ಗೆ ಲಸೋ ಸಿಲಿಯರಿ ಬುದ್ಧಿ ಪುಲ ಬಾ ಐರಿಸ್ ಪುಲ್ ಲಸೋ ಐರಿಸ್ ಬಂಗ್ಟಾ ಮೋಫಿ ಬಂಗ್ಕೆ ಚೆಕ್ಕಿಂಗ್ ಎತ್ ಪುತ್ತ ಪುಮೆಲೋ ಮನೆ ಸ್ಪ್ಯಾಸಮ್ ಯಾ ಪೊ ಇಂಟಾಂಗ್ ಹೆಡ್ ಪೊ ಲಸೋ ಜೊಯ್ನಿ ಪೆನ್ ಯು ವಿ ಐ ಟಿಸ್ ಪಗೆ ಸೋದು ಪ್ಲಾ ಬಂಗ್ ಸಿವಿಯರ್ ಪೇನ್ ಅಂದಾಮ್ ಜೀಪ ಮೋ ಬಂಕೆ ಲಹಾಯಕ್ಕೆ ಸುದು ಪೊ ಮೋಫಿ ಬಂಕೆ ಲೆನ್ಸ್ ಬಂಗ್ ಹಾ ಅರುಮ್ ಕ್ಲೋ ದುಪ್ಪು ಆ ಚೆಂಬರ್ ಡೂಮ್ ಅತಿ ಎಂಟೀರಿಯರ್ ಚೆಂಬರ್ ಪೋಸ್ಟೀರಿಯರ್ ಚೆಂಬರ್ ಪೋದು ಲೈ ಮೇ ಕಲಂ ಲೈ ಲೆನ್ಸ್ ಬಂಗ್ ಹರುಮ್ ಕ್ಲೋ ದುಪ್ಪ ಲಸೋ ಲಪ್ ಹಾಯ್ ಪೆನ್ ಜೊನಿ ಗ್ಲುಕುಮಾ ಲೈಟ್ ಆ ಫಮ್ ಪೊ
1: ತಂತೆ ನಂಗ್ಲಿ ಮುಹೆಡ್ ಪುಲೋ ಲಸೋ ಕಿಸೋ ಕಚಿಪ ಮೀಜಿ ಲಗಿ ಸರ್ಜರಿ ಪೆನ್ ಚಲೋ ಪು ಲಸೋ ಕಿಸೋ ಸರ್ಜರಿ ದ್ಯಾಟ್ ಪೆನ್ ಅಫಿ ಪುಥ ಚೆದು ಥು ಕೊಕ್ ಲ ಪಸಂತ ದುಮಾ
0: ಲಾ ಸರ್ಜರಿ ಹೆನ್ ಲೋದ ಓನ್ಲಿ ಟ್ರೀಟ್ಮೆಂಟ್ ಫಾರ್ ಕೆತರೆಕ್ ಲ ಮತಿದಿ ಸಿತಾ ದಸಂ ಥೊಟ್ ಅಕಿಸು ಪುಬಂಗೆ ಅವೆ ಥಿಮಾ ಲೆನ್ಸ್ ಇತಮ್ ರಿಮೂವ್ ದಲ ಮತಿದಿ ಕಪ್ರೆ ಕಲ್ಯಾನ್ಸ್ ಇತಮ್ ಕಲ ಗಾಯ್ತಿಲ ಮತಿ ಸಿತಾ ಪೋಸ್ಟೀರಿಯರ್ ಸರ್ಫೇಸ್ ಆಫ್ ದ ಲೆನ್ಸ್ ಬ್ಯಾಂಗ್ ಹಲಾ ಬ್ಯಾಂಗ್ ಇಲ್ಲಿ ತುಮ್ ಲೆನ್ಸ್ ಒಲಾಯ್ ಚೋರ್ ಸಿತಾ ಹಲಾ ಕ್ಯಾಪ್ಸುಲ್ ಕ್ಯಾಪ್ಸುಲ್ ದೋ ಇತುಮ ಲೆನ್ಸ್ ಬ್ಯಾಂಗ್ ಕ್ಯಾಪ್ಸುಲ್ ಸಿ ಸಿ ಸನ್ ಕವರ್ ಚೆಕ್ ಸನ್ ಲಸಿ ಲಸೋ ಕ್ಯಾಪ್ಸುಲ್ ಬ್ಯಾಂಗ್ ಒಲಾಯ್ ಲಿ ಮತಿದಿ ಲಾ ಪೋಸ್ಟೀರಿಯರ್ ಅನ್ನು ಸೈಡ್ ಪೋಸ್ಟೀರಿಯರ್ ಮನೆ ಅನ್ನು ಅನ್ನು ಸೈಡ್ ಬ್ಯಾಂಗ್ ಅಹುತ್ ಕ್ಲೋದಿ ದ ದಿತಿ ಲಸೋ ಜೊಯ್ನಿ ಪೆನ್ ಸೊ ಅಫಿ ರಿಕರೆನ್ಸ್ ಪುಗೆ ಪುಕಲಿ ಲೋ ರಿಕರೆನ್ಸ್ ಮ್ಯಾಂಗ್ ಕಲಿ ಲೋ ಸಿತಾ ಲಸೋ ಸರ್ಜರಿ ಆ ಜೊಯ್ನಿ ಪೆನ್ ಲಸೋ ಬ್ಯಾಂಗ್ ಅಕೋ ಫಮ್ ಥು ದ ದಿತಿ ಕಪ್ರೆ ಬ್ಯಾಂಗ್ ನಮ್ ಜುಯ್ ಭಲ ಬ್ಯಾಂಗ್ ಸಿತಾ ಕೆತೆರೆಕ್ ಬ್ಯಾಂಗ್ ಕಲಿ ಲೋ
1: ತಂತೆ ಕುಸೊನ್ ಪೆನ್ಸಿ ಲಬಂಗ್ ಸೋ ಕಿಸು ಇಲ್ಲಿ ತುಮ್ ಕಚಿಂಗ್ ರೈಪೊನ್ ಪೊ ನಂಗ್ ಲಿ ಥಾನ್ ಪೊಂಚಿಮಾ
0: ಲಸೋ ಕಿಸು ಪೆನ್ ತುಮ್ ಕಚಿಂಗ್ ರೈಪೊನ್ ನಂಗ್ ಜಿಮಾಂಗ್ ಲ್ಯಾನ್ ಲೋ ಇಲ್ಲಿ ತುಮ್ ಕಾಯ್ಕೇತಾ ಮೇಕ್ ಪುನೊನ್ ಇಲ್ಲಿ ಹೈಜಿನ್ ಮೆನ್ಸಿ ದೊನಿ ಇರಿ ಪುನೊನ್ ಚರ್ಷಾಮ ಮೇಕ ಇರಿ ಕೆತ್ತೆ ಅರ್ಪನ್ ಡೈರೆಕ್ಟ್ ಎಮ್ ಮೇಕ್ ಚೋದ್ ನಂಗ್ ನೆ ಲಪೆನ್ ಲಾ ಇತುಮ್ ಹೋಂಗ್ ನಾಮ್ ಬೋಲೋತೆ ಸನ್ ಗ್ಲಾಸಸ್ ಲಾಯ್ ಯೂಸ್ ನಂಗ್ ಜಿ ಸನ್ ಗ್ಲಾಸಸ್ ಯೂಸ್ ನಂಗ್ ಜಿ ಹೋಂಗ್ ಬಾಳು ಪದೇ ಲಪೆನ್ ಫುಟ್ ಟುಪ್ ಮುಖ ದಿಂಗ್ಲೆನ್ ದಿಂಗ್ಲೆನ್ ಲಾ ಎಮ್ ಮೇಕ್ ಬಿ ನಿಚಿ ಲಾಯ್ ದೊನಂಗ್ ಜಿ ಹೋಂಗ್ ಪೆನೆ ಕಾಮ ಕ್ಲೇಮ್ ತುಮ್ ಪುನ್ ಸಿ ತಮ್ಮೆ ಬಾ ಹೋಂಗ್ ಕೆ ಪಾರ್ ತುಮ್ ಹೆಲೋವಿಂಗ್ ಹೆಲೋವಿಂಗ್ ಟ್ರಾವೆಲ್ ಕೆ ದಾಮ್ ಪೋ ತುಮ್ ತಮ್ಮೆ ಫುಟ್ ಟುಪ್ ಬ್ಯಾಂಕ್ ನಂಗ್ ಸೋದ್ ಲಪೆನ್ ಎಮ್ ಮೇಕ್ ಫಾನ್ ಇದೆ ತುಮ್ ವಿಟಮಿನ್ ಇ ವಿಟಮಿನ್ ಎ ವಿಟಮಿನ್ ಸಿ ಲಾಯ್ ಕಿಚು ಬ್ಯಾಂಕ್ ಪೋಂಗ್ ಡುಂಗ್ ಮಂಗ್ ಚೋ ನಂಗ್ ಜಿ ಲಾಯ್ ಚೋಲು ಪೋಲತೆ ಲಾಯ್ ಫಾನ್ ಪ್ರಿವೆನ್ ಲಪೆನ್ ಇಲ್ಲಿ ತುಮ್ ಲಾಯ್ ವಿಟಮಿನ್ ಸಿ ವಿಟಮಿನ್ ಎ ಚೋ ವೈಫಿ ತಮ್ಮ ಇಲ್ಲಿ ತುಮ್ ವೆಜಿಟೇಬಲ್ಸ್ ಫ್ರೂಟ್ಸ್ ಲಾಯ್ ಬ್ಯಾಂಗ್ ಇಲ್ಲಿ ತುಮ್ ಪಥೆ ಓನಿ ಲೈಟ್ ಲಿಂಬು ಲಾಯ್ ಚೋ ನಂಗ್ ಜಿ ಲಪೆನ್ ಕ್ಯಾರೋಟ್ ಲಾಯ್ ಚೋ ನಂಗ್ ಪೋ ಗಜಲ್ ಹೆದಿ ಅಂಡ್ ಪರ್ಕೆ ಇಲ್ಲಿ ತುಮ್ ಥೇಸು ಲಾಯ್ ಚೋ ನಂಗ್ ಪೋ ಲಾಯ್ ಪ್ರಿವೆನ್ ಯು ಫಾನ್ ಲಪೆನ್ ಆಕೋ ಇಲ್ಲಿ ತುಮ್ ಲಾಯ್ ಪ್ರಿವೆನ್ ಯು ಫಾನ್ ಪ್ರಾಂಗ್ ಮನ್ಸಿ ತುಮ್ ಚಿಸಿಕ್ ಮೇಕ್ ದೋ ನಂಗ್ ಜಿ ಐ ಚೆಕಪ್ ಫಾನ್ ಇಲ್ಲಿ ತುಮ್ ದಮ್ ನಂಗ್ ಜಿ ಮೆಡಿಕಲ್ ಕಾಲೇಜ್ ಲಾಂಗ್ ಪುನಃ ಹಾಸ್ಪಿಟಲ್ ಲಾಂಗ್ ತಮ್ಮ ಇಲ್ಲಿ ತುಮ್ ಹೆದಿ ಐ ಚೆಕಪ್ ಲಾ ಥಿಮಾ ಕಿ ಚೆಂಗ್ ಬಂದಾ ಪ್ರಿವೆನ್ ನು ಲಾಯ್ ಕೆಸೋತ ಇಲ್ಲಿ ತುಮ್ ಚಲಸಿ ಚೆಕಪ್ ಫಾನ್ ಬ್ಯಾಂಗ್ ದಮ್ ಇಕ್ ವಿರ್ನಿಂಗ್ ಜಿ ಹಾಸ್ಪಿಟಲ್ ಅಲ
1: ತಂತೆ ಕುಸೊನ್ ಪೆನ್ ಸಿ ಇಲಿ ತುಮ್ ಎಮ್ ಎಕ್ ಕೆಮಿ ಸೆನ್ ಪೆನ್ ಕಿದೋಗೆ ಥಾಕ್ದುನ್ ಥೆಕ್ಜಿಮಾ ನಂಗ್ಲಿ ಥಾನ್ ಪೊಂಜಿಮಾ
0: ಓಪನ್ ಎ ಪುಲಿ ಥೊರ್ ಲೋ ಇಲಿ ತುಮ್ ಎಮ್ ಎಕ್ ಫಾನ್ ಕೆಮಿ ಸೆನ್ ಪೆನ್ ಕಿದೋಗೆ ಥಾಕ್ ಲೊಂಜಿ ಫಾನ್ ಮಂಕೆ ಹೈಜಿನ್ ಮೇಂಟೇನ್ ನೈ ಇಲಿ ತುಮ್ ಕೆತೆರ್ ಇರಿ ಕೆತೆರ್ ಪೆನ್ ಡೈರೆಕ್ಟ್ ಎಮ್ ಎಕ್ ಚಿತ್ತಾಸ್ ನಂಗ್ ನೆಚಿ ಪಪ್ಪು ನಂಗ್ ನೆ ಇನ್ಫೆಕ್ಷನ್ ಮೆಂಟ್ ಲೈ ಮೊಪೆನ್ ಐ ಪುಲೋ ಇನ್ಫೆಕ್ಷನ್ ಮೆಂಟ್ ಡೈರೆಕ್ಟ್ ಲಸೋ ಕಿಸೋ ಫಾರ್ಮ್ ಓನ್ ಪೆನ್ ಇಲಿ ತುಮ್ ಸನ್ ಗ್ಲಾಸಸ್ ಯೂಸ್ ನೈ ಮೊಪೆನ್ ಪುಲೋ ಸನ್ ಗ್ಲಾಸಸ್ ಹೋಂಗ್ ನಮ್ ದೆ ಮೇದಿ ಅಕಲ್ ಅಮೆಕ್ ಚೆ ಚಾರ್ಜ್ ತುಮ್ಲೆ ಚಸ್ಮಾ ಯೂಸ್ ಚೊತ್ ಪಕಲಿ ಸ ಬ್ಲ್ಯಾಕ್ ಸನ್ ಗ್ಲಾಸಸ್ ದೊಮ್ಮ ಅತಿದಿ ಲಾ ಡಾರ್ಕ್ ಗೂಗಲ್ಸ್ ಪಪ್ಪು ಪಪ್ಪು ದೊ ಲಾ ಡಾರ್ಕ್ ಗೂಗಲ್ಸ್ ಮೇ ಅತೆ ಮಾ ಲಾ ಅಲ್ಟ್ರಾ ವಯಲೆಟ್ ಡ್ರೆಸ್ ಮನ್ ಲಾ ಡಾರ್ಕ್ ಗೂಗಲ್ಸ್ ತುಮಾಂಗ್ ಸ್ಟೆಪ್ ಓ
1: ತಂತಿ ಸರ್ಜರಿ ಕ್ಲೇಮ್ ದೆಟ್ ಪೆನ್ ಅಫಿ ಕೊಸೊನ್ ಪೆನ್ ಸಿಗಿ ದೋಗೆ ಥಾಕ್ ನಂಗ್ ಜಿಮಾ ಕಚೇರಿ ಪೊ ನಂಗ್ ಜಿಮಾ ಲಾ ಸೋಪ ಥಾಕ್ ನಂಗ್ ಥಾನ್ ಪೊನ್ ಜಿಮಾ
0: ಕಲಂಗ್ ಲೋ ডিফুম মেডিকেল কলেজ লংটা সো সার্জারি আবার সাইডো নঙ্গে আখেলো দাম নাই লো ডাক ডিফুম মেডিকেল কলেজ লংটা কিলি কারবি তো মাংকে হেলা ডাক লাসো সার্জারি দোবো তা চিনি বাংবে লাসে হেলা ডাকসি পালি নাং পো লাসি আনসু সে চি চেথা নাং পোলে তুমি দি আখেলো দাম জকলট লাপেন লাসো কেসো বাংকে মালম সো হেলা মুনি তো মাথা হলো লাসো কেসো সার্জারি কেসো পর আমি একসে হেক ডাক ডাকি লাসন সে মাথা থা তো আই সার্জারি বুতে আমি একসে হেক ডাক ডাক সন সি রাত তো মাথা সে তা কালি আর সব সো ইনসিশন পিপল আমি মেক লং সি আ ফ্ল্যাপ দো সি আ লেয়ার ডো লা হেক চট পাল ಅಲ್ಯನ್ಸ್ ಸಾನ್ ಜಾಕ್ ಚೋದೇ ಥ್ಯಾಂಗ್ ಅಕ್ಕೆ ನೇವಿ ಲೈಕ್ ಸರ್ಜರಿ ದ ಒನ್ ಒನ್ ಅವರ್ಸ್ ಪೆನ್ ಸಿ ಟಾಂಗ್ ದೇಜಿ ಥ್ಯಾಂಗ್ ಸುಂಗ್ಸೆ ಪಿನ್ ಪೆನ್ ಅಕು ನಂಗೆ ಅಡ್ವಾನ್ಸ್ ಟೆಕ್ನಾಲಜಿ ದಿ ಅಲಮ ತಿದಿ ಹಲಾ ದಕ್ ಮಿಷಿನ್ ದೊ ಯಾದ ಪರ್ ಹೆದಿ ಮನೆ ಕದಿಗ್ದಾರ್ ಥ್ಯಾಂಗ್ ತಾವೆ ಲಪೆನ್ ಅಲಮ್ ಸೊ ಒನ್ ಅವರ್ ಸರ್ಜರಿ ಕುರಿ ಟಾಂಗ್ ದೇ ಲೋ ಬತ್ತೆ ಟೂ ತ್ರೀ ಡೇಸ್ ಮೆಡಿಕಲ್ ಕಾಲೇಜ್ ಲಂಗ್ ದೊ ನೀ ಲಪೆನ್